ಪಾತಕ ಮಯೂಸೂರುದಾಯಿ ಅತ್ಯಂಗ ನಂಗ ಬೋರಂಗ ನಂಗ ನಂದ ಪಾತಕ ಮಯೂಸೂರುದಾಯಿ.